ನಾನು ಇಲಸೂದಿ ಮೋಪ ಇಂತೈನ ಇವನನ್ನ ದುರ್ಯೋಧನುಂಡೇಮಿ ದೋಚುಕೊನಿಯೇ ಪಶುಬಾಲರನ್ನು ಪಟ್ಟಿ